ಮಾಂತ್ರಿಕ ವಾಗನ ಮೋದಕ ಪ್ರಿಯ ಮಹಾಕಾವ್ಯ ನಾಟಕಾದಿ ಪ್ರಿಯ ಮೂಷಿಕ ವಾಗನ ಮೋದಕ ಪ್ರಿಯ ಮಹಾಗಣಪತಿ ಮನಸ ಸ್ಮರಾಮಿ ವಸಿಷ್ಠ ವಾಮ

ನಿಜ ನಿಜ ಸ ನಿಜ ನಿಜ ಸ ಪಮ ಪಮ ಗ ಮ ರಿ ಸ ರಿ ಸರಿ ಗ ಮ ಗ ಮ ರಿ ಸ ರಿ ಸ ನಿ ಸ ನಿ ಬ ಮ ನಿ ಬ ನಿ ಬ ನಿ ಬ ನಿ ಬ ಮ ಬ ನಿ ಬ ನಿ ಬ ನಿ ಬ ರಿ ಸ ರಿ ಸ ರಿ ಸ ರಿ ಸ ನಿ ಸ ರಿ ಸ ರಿ ಸ ರಿ ಸ ಬನಿ ಬನಿ ಬನಿ ಬಮ ಬನಿ ಬನಿ ಬನಿ ಬನಿ ಸರಿ ಸರಿ ಸರಿ ಸನಿ ಸರಿ ಸರಿ ಸರಿ ಸ ಸರಿ ರಿ ಗ ಮ ಮ ಪ ಗ ಮ ಮ ಪ ಮ ಬ ಬನಿ ಪರಿ ಸರಿ ಸನಿ ಬ ಮ ಸರಿ ಗ ಮ ಗ ಗಣಪತಿ ಮನಸ ಸ್ಮರಾಮಿ ವಸಿಷ್ಠ ವಾಮದೇವ.